0: ನವೀನೆ ರಾಮ ಬಹೋರಿ ಭುಜಾ ಸಿರಚೀನೆ ಪ್ರಭು ಬಹುಬಾರ ಬಾಹು ಸಿರಹೈ ಕಟತ ಝಟತಿ ಪುನಿ ನೂತನ ಭಯೆ ಪುನಿ ಪುನಿ ಪ್ರಭು ಕಾಟತ ಭುಜ ಸೀಸಾ ಅತಿ ಕೌತುಕಿ ಕೌಸಲಾಧೀಸಾ ಕಾಟಿ ಸಿರ್ ಭುಜ ಬಾರ ಬಹು ಮರತನ ಭಟ ಲಂಕೇಶ ಪ್ರಭು ಕ್ರೀಡತ ಸುರ ಸಿದ್ಧ ಮುನಿ ವ್ಯಾಕುಲ ದೇಖಿ ಕಲೇಶ.
1: ಶತ್ರು ಕೋ ಜೀವಿತ ದೇಖ ದೇವತಾ ಸಿದ್ಧ ಔರ್ ಮುನಿ ವ್ಯಾಕುಲ ಹೋ ರಹೇ ಹೈ ಪ್ರಭು.
2: ಕ್ಯಾ ತುಮ್ ಭಿ ಭಯಭೀತ ಹೋ ವಿಭೀಷಣ?
1: ಹೇ ಸರ್ವಜ್ಞ, ಹೇ ಚರಾಚರ ಕೆ ಸ್ವಾಮಿ, ರಾವಣ ಕಿ ನಾಭಿ ಕುಂಡ ಮೇ ಅಮೃತ ಕಾ ವಾಸ ಹೈ ಪ್ರಭು. ರಾವಣ ಉಸಿ ಕೆ ಬಲ್ ಪರ್ ಜೀವಿತ ಹೈ.
3: ಕಹಾ ರಾಮ್ ಕಹಾ ರಾಮ್ ರನ ಹತೋ ಪುಚಾರಿ.
0: श्री राम जी के बाणों ने रावण की भुजाएं और सिर मंदोदरी के सामने लाकर गिरा दिए. पति का शीश देखते ही मंदोदरी मूर्छित होकर भूमि पर गिर पड़ी. अन्य स्त्रियां रोती हुई दौड़ी, वे मंदोदरी को उठाकर रावण के शव के पास ले गईं.
4: ಧರಣಿ ತೇಜಹೀನ ಪಾವಕ ಸಲಿ ತರಣಿ ಶೇಷ ಕಮಠ ಸಹಿ ಸಕಹೀನ ಭಾರ ಸೋತನು ಭೂಮಿ ಪರೇವು ಪರಿಚಾರ. ಸ್ವಾಮಿ, ವಿಧಾತಾ ಕಿ ಸಮಸ್ತ ಸೃಷ್ಟಿ ತುಮಾರೇ ವಶ ಮೇ ಥಿ. ಲೋಕೋ ಕೆ ಸ್ವಾಮಿ, ಸದೈವ ಡರ್ತೆ ಹುವೆ ತುಮೇ ಮಸ್ತಕ ನವಾತೆ ಥೆ. ಅಬ ತುಮಾರೇ ಸಿರ್ ಔರ್ ಭುಜ ದಂಡ ಗೀದಡೋ ಕಾ ಭೋಜನ ಬನೆಂಗೆ. ಶ್ರೀ ರಾಮ್ ಸಿ ವಿಮುಖ ರೇ ಯೇ ತೋ ಹೋನಾ ಹೀ ಥಾ. ಕಾಲ್ ಕೆ ವಶೀಭೂತ ಹೋನೆ ಕೆ ಕಾರಣ ತುಮ್ನೆ ಮೇರಾ ಭಿ ಕಹನಾ ನಹೀ ಮಾನಾ. ಓ ಚರಾಚರ ಕೆ ಸ್ವಾಮಿ, ಶ್ರೀ ರಾಮ್ ಕೋ ತುಮ್ನೆ ಸಾಮಾನ್ಯ ಮನುಷ್ಯ ಸಮಝಾ. ಹೇ ಸ್ವಾಮಿ, ತುಮಾರಾ ಯೇ ಶರೀರ ಜನ್ಮ ಸೆ ಹಿ ದೂಸರೋ ಸೆ ದ್ರೋಹ ಕರ್ನೆ ಪರ್ ತತ್ಪರ ರಹಾ. ಇತ್ನೆ ಪರ್ ಭಿ ಜಿನ್ ನಿರ್ವಿಕಾರ ಬ್ರಹ್ಮ ಶ್ರೀ ರಾಮ್ ಜಿ ನೆ ತುಮಕೋ ಅಪ್ನಾ ಧಾಮ ದಿಯಾ, ಉನ್ಕೋ ಮೇ ನಮಸ್ಕಾರ ಕರ್ತಿ ಹೂ.
0: ಘರ್ ಕಿ ಸಭಿ ಸ್ತ್ರೀಯೋ ಕೋ ರೋತಿ ಹುಯಿ ದೇಖ ಕರ್ ಅತ್ಯಂತ ದುಃಖ ಸೆ ವಿಭೀಷಣ ಉನ್ಕೆ ಪಾಸ್ ಗಯೆ. ಭಾಯಿ ರಾವಣ ಕಿ ದಶಾ ದೇಖ ಕರ್ ವೆ ಬಹುತ್ ದುಃಖಿ ಹುಯೆ. ಪ್ರಭು ರಾಮ್ ಕಿ ಆಜ್ಞಾ ಸೆ ಲಕ್ಷ್ಮಣ ನೆ ವಿಭೀಷಣ ಕೋ ಧೈರ್ಯ ದಿಯಾ. ಪ್ರಭು ರಾಮ್ ಕಿ ಆಜ್ಞಾ ಮಾನ್ ಕರ್ ದೇಶ ಕಾಲ್ ಕೆ ಅನುಸಾರ ವಿಭೀಷಣ ನೆ ರಾವಣ ಕಿ ಸಬ್ ಕ್ರಿಯಾಯೆ ಕಿ ಔರ್ ಮಂದೋದರಿ ಆದಿ ಸ್ತ್ರೀಯೋ ನೆ ರಾವಣ ಕೋ ತಿಲಾಂಜಲಿ ದಿ. ವೆ ಸಬ್ ಮನ್ ಹಿ ಮನ್ ಪ್ರಭು ರಾಮ್ ಕೆ ಗುಣೋ ಕಾ ವರ್ಣನ್ ಕರ್ತೆ ಹುಯೆ ಮಹಲೋ ಮೇ ಚಲಿ ಗಿ. ತದನಂತರ ಶ್ರೀರಾಮ್ ಕೆ ಆದೇಶಾನುಸಾರ ಲಕ್ಷ್ಮಣ ಜಿ, ವಾನರ್ ರಾಜ ಸುಗ್ರೀವ್, ಅಂಗದ್, ನಲ್, ನೀಲ್, ಜಾಂಬವಾನ್ ಔರ್ ಹನುಮಾನ್ ನೆ ನಗರ ಮೇ ಜಾಕರ್ ವಿಭೀಷಣ ಕೋ ಸಾದರ್ ಸಿಂಹಾಸನ್ ಪರ್ ಬೈಠಾಕರ್ ಉನ್ಕಾ ರಾಜ ತಿಲಕ್ ಕಿಯಾ ಔರ್ ರೀತ ಕೆ ಅನುಸಾರ ಉನ್ಕಿ ಸ್ತುತಿ ಕಿ. ವಿಭೀಷಣ ಕಾ ರಾಜ ತಿಲಕ್ ಹೋನೆ ಕೆ ಉಪರಾಂತ ಸಭಿ ವಾನರ್ ವಿಭೀಷಣ ಸಹಿತ ಪ್ರಭು ರಾಮ್ ಕೆ ಪಾಸ್ ಆಯೆ ಔರ್ ಶ್ರೀ ರಾಮ್ ನೆ ಪ್ರಿಯ ವಚನ ಕಹಕರ್
1: सब